mo pa saa nneɛma nyinaa mu. Deɛ obɛdi bɔne no nso so no, mo mpa no ho ntoma.
na yehunu no.